0: ಪುರಸ್ತಪೇಕ ಸತಗಿರ್ಥ ಕಲ್ಜುಗೂಡ ಥಗನ ಕೂಡಗೇರ್ ಥ್ವ ಮಹಲ್ಲಾ ಬೆಲಾ
1: ಶಾಮ ಕೇ ಸತ್ಮ ಸಮ ಸತ್ಮ ಅಚ್ಛೆ ಸಾತ್ ರಹೇ ಸಬ್ ಕು ಸತ್ಸಮ ವೈ ಕರೇ ಪ್ರಭೂ ರಾಮ ನಾಮ ದೇವಾ ಮಸೂರ ನಾಯ ನಾಯ ಪ್ರಾಚ ಜಾಯ ನಾನ್ ತೋ ಮುಖಂತ್ರ ಪಾಯ ਜਿਨਮੇ ਜੋ ਛਲੀ ਚੰਦਰਾ ਉਲਕਾਨ ਕ੍ਰਿਸ਼ਨ ਜਾਦਮ ਫਾਇਆ ਪਾਜਾ ਗੋਪੀ ਲਿਆ ਬਿੰਦਰਾ ਬਨ ਮੇਰੰਗ ਕੀਆ